ಗೀತೆಗಾನ ಕಲಾ ಇಂದ್ರಾಣಿ ವಿಜಯ್ ಭಂಡಾರ್ ಎಲ್ಲರಾತ್ರಿ ದಹಟ ತವ ತರಿಟ ಮಿನಿತ್ತು ದಹ ನಮಯಕ್ ತಿಬೆನುವ ಮಂಗೆಯ ತರಹಿತುವ ವಿನದ ಹೆಮದಾಮತ್ವಗೆ ವೆಡಸಟಹನೆ ಅವಸಾನೇಟ ಮಮ ಸೇನಕ ಬಟಕುಡ ಗಾನಕನ್ನ ಏ ಅತಿ ದಕ್ಷ ಸಂಗೀತ ವೇದಿಯ ಗೀತೆಯಾಗ ತೋರಗನೆ ಅದ ಮಂಗ್ ವೆಡಸಟಹನೆ ಪೆರಾತು ಏಕ ತೋರಗತ್ತ ಅವಸಾನೇಟ ಪೆರ ಇತಿನ್ ಅಪಿ ಸವಂದೆಬು ಅನಂತೇಟ ಯನವಾಮೈ ಗೀ ಪದರಚನೆಯ ಸಂಗೀತೆ ಸಹ ತನುವ ಸಂಗೀತ ವೇದಿ ಸೇನಕ ಬಟಗುಡ